0: ಪಾರಿ ಗೌಳನ ನಾರಿ ಆಲ್ಯ ಯಮುನೀವರಿ ಖುಷಾಲ ಸೋಡುನ ದಿನ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯ ಕಾಠಾವರಿ ಠುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕೌಶಿರಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋಚ ಆಲ ಸಕಾಶ್ರೀ ರಂಗ ಗೋಳಾಕರ್ಣ ವಸ್ತ್ರ ಸಾರಿ ಬಸ್.